0: the place where I got my first Cobra, my first Russell's Viper and all this stuff, to see it completely bulldozed and turn into an apartment complex, an office complex, a tech park, it was just heartbreaking, you know?
1: Back in the bustle of the city, Shoaib's phone does not stop ringing.
2: Hello? नहीं अगर आपने पकड़ लिया है बॉटल में तो आप कोई खुली जगह देख के उसको छोड़ दीजिए सर हाँ उतना ही रेस्क्यूअर का काम आपने खुद कर दिया है आप बस छोड़ दो उसको कहीं पे खुली जगह में हाँ नहीं नहीं अभी देखो सीज़न है तो ये सीज़न में ना स्नेक्स हर कहीं पे हैं बच्चे हर कहीं हैच होते हैं तो आप उसको कहीं भी थोड़ा दूर ले जाइए आपकी जगह से खुली जगह देख के छोड़ दीजिए
1: Shoaib's busiest time of the year is the monsoon season, which is when snakes hatch. Today, he's received a call from Chetna, who found a snake on the patio of the home she shares with her parents.
2: And that's extremely cute.
3: It's very cute. All the snake hatching time, right?
2: Yeah, yeah, most of them at least. It's basically cobra eggs which hatch as of now. They can't even handle their head weight. They hood and then they just fall back because they don't have that strength. But you know, when it comes to toxicity of venom, their venom is more toxic than the adults.
3: Okay. Now, where do you release
2: it? So we'll go a little far. We'll find a nice patch and release it.
3: We worship the snakes. So especially cobras, which is called Kalinga. So it is our god, we don't kill it.
2: Lord Shiva, he has a cobra around his neck. One of the biggest reasons why snakes are revered as god is because of that. If I were a close friend of Shiva, I would have said, keep one species of every snake so that everything can be saved, not just cobras, but yeah.
4: In Hindu mythology, snakes are associated with many gods. Here in the south, one of the most important is Subramanya, who is the protecting deity for all snakes. And you will find Subramanya temples like the one behind me all around Bengaluru.
1: Not far from here, another baby cobra is being rescued and venerated.
5: Can I put inside?
1: The snake was rescued by Mohan, a pioneer in the field. He was one of the first employees of Bengaluru's government task force set up in 2000 to handle snake complaints.
5: Hindu now, Indian naga ida, gandu naga devata ida. So idhar dinda naavu janagalu bandu idike puja punaskara madodrinda. So avaru ond manasu nemadi sigutte age. So devur kadeyinda avarge so makkalu praapti agodu illa ond kelasa enadu agde iradanta kelasa agodu. So ithara ella avarge agutte. Hangagi
1: After 25 years of rescuing snakes, Mohan now loves the animals, but he once feared them.
5: So, nange emergency snake bantu ondu college andre ondu ladies hostel itto full ladies idru. Alli doddu cobra bandibidide. Adanna ideke yaru illa. So, em maadidru nange emergency idantu karidru. So, nan individual age independent age first call adu. So, hode. ಸೊ ಅವ್ರು ಹಿಡಿದುಕೊಂಡಿದ್ದೀನಿ ಬ್ಯಾಗ್ ಓಪನ್ ಮಾಡೋಕೆ ಯಾರೂ ಬರಲಿಲ್ಲ ಸೊ ಅಷ್ಟು ಭಯ ಆಯ್ತು ನನಗೆ ಕೈ ಫುಲ್ ಶೇಕ್ ಆಗ್ತಾ ಇತ್ತು ಸೊ ಹೆಂಗೋ ಮ್ಯಾನೇಜ್ ಮಾಡಿ ಸೊ ಬ್ಯಾಗಲ್ಲಿ ಸ್ನೇಕ್ ಹಾಕ್ಕೊಂಡು ಸೊ ಆಮ್ಲೆಟ್ ಟೈ ಮಾಡಿ ಸೆಡರ್ ಇಟ್ಟೆ ಅವ್ರು ಟೀ ಕೊಟ್ಟರು ಕುಡಿಯೋಕ್ಕೆ ಬಟ್ ನಾನು ಟೀ ಕುಡಲಿಲ್ಲ ಟೀ ಹಿಡ್ಕೊಂಡಾಗ ಆ ವೈಬ್ರೇಷನ್ ಏನಿದೆ ಶೇಕಿಂಗ್ ಆಗ್ತಾನೆ ಇತ್ತು ಆ ಭಯಕ್ಕೆ ಫಿಯರ್ ಏನಿದು ಫಸ್ಟ್ ಟೈಮ್ ಹಿಡ್ಕೊಂಡಿದ್ದೆ ಫುಲ್ ಶೇಕ್ ಆಗ್ತಾ ಇತ್ತು ಟೀ ಎಲ್ಲ ಚಲೋ ಇತ್ತು ಅದಕ್ಕೆ ಸ್ನೇಕ್ಸ್ ಇದ್ದಾಗ ನಾವು ಡೈರೆಕ್ಟಾಗಿ ಐ ಕಾಂಟ್ಯಾಕ್ಟ್ ಇದ್ದರೆ ಯಾವುದೇ ಅನಿಮಲ್ ಯಾವ್ದೂ ಏನು ತೊಂದರೆ ಮಾಡಲ್ಲ ಯಾಕಂದರೆ ಆ ಪ್ರಾಣಿಗೆ ಆ ಒಂದು ಅನಿಮಲ್ಗೆ ಅದಕ್ಕೆ ಕನ್ಫರ್ಮೇಷನ್ ಬೇಕು ನಮ್ಮಿಂದ ಅದಕ್ಕೆ ತೊಂದರೆ ಆಗೋದಿಲ್ಲ ಅಂತ ನಾವು ಕನ್ಫರ್ಮೇಷನ್ ಕೊಟ್ಟರೆ ಯಾವುದೇ ಪ್ರಾಣಿ ಯಾವುದೇ ಮನುಷ್ಯ ಯಾರಿಗೂ ತೊಂದರೆ ಮಾಡಲ್ಲ
1: ಬಟ್ ಮೋಹನ್ ನೋಸ್ ಬೆಟರ್ ದನ್ ಮೋಸ್ಟ್ that rescuing snakes can be dangerous. He's had his own near-death encounter.
5: ಸೊ ಮಳೆಯಲ್ಲಿ ಮನೆ ಓಡ ಹಾವಿದೆ ಅವ್ರು ಏನು ಮಾಡಿದ್ರೆ ಕಡ್ಡಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ ಬಾಯಿಗೆ ಕಡ್ಡಿ ಹಾಕಿ ಹೋಲ್ಡ್ ಮಾಡಿಬಿಟ್ಟಿದ್ದಾರೆ ಸೊ ಹಾವು ಓಡೋಗ್ಬಿಡ್ತಿದೆ ಅಂತ ಸೊ ಬಿಲ್ಡಿಂಗ್ ಬರುವಾಗ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಅವ್ರ ಮನೆ ಕರೆಂಟ್ ಹೋಗ್ಬಿಡ್ತು ಆ ಪ್ರೆಸೆಂಟ್ ಏನಾಯ್ತು ಅಂತ ಹೆಂಗೆ ಬೈಟ್ ಆಯಿತು ಆಫ್ಟರ್ ಬೈಟ್ ಏನಾಯ್ತು ಅಂತ ಕಂಪ್ಲೀಟ್ ಗೊತ್ತಿಲ್ಲ
1: ಮೋಹನ್ ಲಾಸ್ಟ್ ಕಾನ್ಷಿಯಸ್ನೆಸ್ ವೆನ್ ಹಿ ವೋಕ್ ಅಪ್ ಹಿ ವಾಸ್ ಇನ್ ದ ಹಾಸ್ಪಿಟಲ್ ವಿತ್ ಒನ್ ಸೈಡ್ ಆಫ್ ಹಿಸ್ ಬಾಡಿ ಪ್ಯಾರಲೈಸ್ಡ್ ಇಟ್ ಟುಕ್ 3 months ಆಫ್ ಥೆರಪಿ ಫಾರ್ ಹಿಮ್ ಟು ರಿಗೇನ್ ಮೊಬಿಲಿಟಿ
5: ಸೊ ಬೈಟ್ ಆದಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸೊ 1-3 months ನಾನು ರೆಸ್ಟ್ ತೊಗೊಂಡ್ಮೇಲೆ ಮತ್ತೆ ನಾನು ರೆಸ್ಕ್ಯೂಗೆ ವಾಪಸ್ ಬಂದೆ ಸೊ ಅದು ನನಗನ್ಸು ಸೆಕೆಂಡ್ ಲೈಫ್ ಅಂತ
1: ಇನ್ ಒನ್ ಆಫ್ ಬೆಂಗಳೂರು'ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ನೇಬರ್ಹುಡ್ಸ್ ಮೋಹನ್ ರೆಸ್ಕ್ಯೂಸ್ ಅ ರ್ಯಾಟ್ ಸ್ನೇಕ್ ಫ್ರಮ್ ಅ ಗರಾಜ್ ಗವರ್ಮೆಂಟ್ ರೂಲ್ಸ್ ಸ್ಟೇಟ್ ದಟ್ ಸ್ನೇಕ್ಸ್ ಮಸ್ಟ್ ಬಿ ರಿಲೀಸ್ಡ್ ನಿಯರ್ ವೇರ್ ದೇ ಆರ್ ಫೌಂಡ್ ಬಟ್ ದೇರ್ ಇಸ್ ನೋ ವೇರ್ ನಿಯರ್ ಬೈ ಫಾರ್ ಮೋಹನ್ ಟು ಸೇಫ್ಲಿ ರಿಲೀಸ್ ದಿಸ್ ಸ್ನೇಕ್
5: ರೆಸ್ಕ್ಯೂ ಮಾಡಿ ಸ್ನೇಕ್ಸ್ ನ ನಿಯರ್ ಬೈ ಅಂದ್ರೆ ಮನೆಯಿಂದ ಆಚೆ ರಿಲೀಸ್ ಮಾಡಬೇಕು ಅಂತ ಹೇಳುತ್ತೆ ಬಟ್ ಈ BBMP ಲಿಮಿಟ್ಸ್ ಅಲ್ಲಿ ಸಿಟಿ ಒಳಗಡೆ ಸೊ ಆ ಥರ ಮಾಡಕ್ ಆಗೋದಿಲ್ಲ ಸೊ ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿ ಆಗಿದೆ ಬೇಜಾರಾಗುತ್ತೆ ಫೀಲ್ ತುಂಬ ಬ್ಯಾಡ್ ಆಗುತ್ತೆ ಯಾಕಂದ್ರೆ ಸ್ನೇಕ್ಸ್ ನಾವು ಇಷ್ಟು ಕಷ್ಟಪಡ್ತಾ ಇದ್ವಿ ಸ್ನೇಕ್ಸ್ ನ ಸೇವ್ ಮಾಡಕ್ಕೆ ಬಟ್ ಅದಕ್ಕೆ ಅಂತ ಒಂದು ಜಾಗ ಇಲ್ಲ
1: ಬೆಂಗಳೂರು ಸ್ನೇಕ್ ರೆಸ್ಕ್ಯೂಯರ್ಸ್ ಡಿಸ್ಪೇರ್ ಅಬೌಟ್ ದ ಸಿವಿಯರ್ ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ ಬಟ್ ದೇರ್ ಲವ್ ಫಾರ್ ಅ ಕ್ರೀಚರ್ ದಟ್ಸ್ ಆಫನ್ ಫಿಯರ್ಡ್ ಅಂಡ್ ಡಿಸ್ಪೈಸ್ಡ್ ಕೀಪ್ಸ್ ದಮ್ ಗೋಯಿಂಗ್
5: ಸೊ ಅನಿಮಲ್ ರಿಯಲ್ ಹೇಳ್ಬೇಕಂದ್ರೆ ಹ್ಯೂಮನ್ಕಿನ ಬೆಟರ್ ದನ್ ಹ್ಯೂಮನ್ animals
3: they are one of the most peaceful animals we have worked with because when we treat snakes we always see that their intention is never out there to get you
0: they can't walk they can't run the only thing that they can do is slither around they can't even close their eyes because they don't have eyelids I mean how can you not love such a being I mean where is your compassion going as a human being
1: at the end of a busy day of rescues Shoaib takes 2 snakes to a lake He was not allowed to release them in the neighborhood where they were found.
6: Come on, you.
0: My favorite and the cutest. That's the best part about these guys. The moment you let them go, it's freedom. There could be nothing better than that. It's always the best, you know. I mean, what could be better than freedom? Okay, wherever you want to go, go, bro.

0: ಅಂತ ಕಂಪ್ಲೀಟ್ ಗೊತ್ತಿಲ್ಲ.
1: ಮೋಹನ್ ಲಾಸ್ಟ್ ಕಾನ್ಶಿಯಸ್ನೆಸ್. ವೆನ್ ಹಿ ವೋಕ್ ಅಪ್ ಹಿ ವಾಸ್ ಇನ್ ದ ಹಾಸ್ಪಿಟಲ್ ವಿತ್ ಒನ್ ಸೈಡ್ ಆಫ್ ಹಿಸ್ ಬಾಡಿ ಪ್ಯಾರಲೈಸ್ಡ್. ಇಟ್ ಟುಕ್ 3 months ಆಫ್ ಥೆರಪಿ ಫಾರ್ ಹಿಮ್ ಟು ರಿಗೇನ್ ಮೊಬಿಲಿಟಿ.
0: ಸೊ ಬೈಟ್ ಆದ್ಮೇಲೆ ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸೊ 1-3 months ನಾನು ರೆಸ್ಟ್ ತೊಗೊಂಡ್ಮೇಲೆ ಮತ್ತೆ ನಾನು ರೆಸ್ಕ್ಯೂಗೆ ವಾಪಸ್ ಬಂದೆ. ಸೊ ಅದು ನನಗನ್ಸು ಸೆಕೆಂಡ್ ಲೈಫ್ ಅಂತ.
1: In one of Bengaluru's most exclusive neighborhoods, Mohan rescues a rat snake from a garage. Government rules state that snakes must be released near where they are found. But there's nowhere nearby for Mohan to safely release this snake.
0: Rescue maadi snakes na nearby andre maneinda ache release madbeku anta helutte. But ee BBMP limits alli city olgade so athara madak agodilla. ಸೊ ಗಾರ್ಡನ್ ಸಿಟಿ ಕಾಂಕ್ರೀಟ್ ಸಿಟಿ ಆಗಿದೆ. ಬೇಜಾರಾಗುತ್ತೆ, ಫೀಲ್ ತುಂಬ ಬ್ಯಾಡ್ ಆಗುತ್ತೆ, ಯಾಕಂದರೆ ಸ್ನೇಕ್ಸ್ ನಾವು ಇಷ್ಟು ಕಷ್ಟಪಡ್ತಾ ಇದ್ವಿ ಸ್ನೇಕ್ಸ್ನ ಸೇವ್ ಮಾಡೋಕ್ಕೆ. ಬಟ್ ಅದಕ್ಕೆ ಅಂತ ಒಂದು ಜಾಗ ಇಲ್ಲ.
1: ಬೆಂಗಳೂರು ಸ್ನೇಕ್ ರೆಸ್ಕ್ಯೂವರ್ಸ್ ಡಿಸ್ಪೇರ್ ಅಬೌಟ್ ದ ಸಿವಿಯರ್ ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್. ಬಟ್ ದೇ ಲವ್ ಫಾರ್ ಅ ಕ್ರೀಚರ್ ದಟ್ಸ್ ಆಫನ್ ಫಿಯರ್ಡ್ ಅಂಡ್ ಡಿಸ್ಪೈಸ್ಡ್ ಕೀಪ್ಸ್ ದಮ್ ಗೋಯಿಂಗ್.
0: ಸೊ ಅನಿಮಲ್ ರಿಯಲ್ ಹೇಳ್ಬೇಕಂದ್ರೆ ಹ್ಯೂಮನ್ಕಿನ better than human animals.
2: They are one of the most peaceful animals we have worked with, because when we treat snakes we always see that their intention is never out there to get you.
3: They can't walk, they can't run, the only thing that they can do is slither around. They can't even close their eyes because they don't have eyelids. I mean, how can you not love such a being? I mean, where is your compassion going as a human being?
1: At the end of a busy day of rescues, Shoaib takes 2 snakes to a lake. He was not allowed to release them in the neighborhood where they were found.
4: Come on, you.
3: My favorite and the cutest. That's the best part about these guys. The moment you let them go, it's freedom. There could be nothing better than that. It's always the best, you know. I mean, what could be better than freedom? Okay, wherever you want to go, go, bro.